0: Live FM
1: Cyber Avakashi Lankiya Hadagasma Live FM
2: ಆದ್ರೆ ತಾಣ ಮೆಚ್ಚಿಕೊಳ್ಳ

0: FM.LK.
1: ರುಹುನಟ ರಜರಟಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ